ಜೀಹಿಪಣಿಜ್ಯೋ ಉತ್ತಮ ಸಲೋಕ ಉದರ್ಣಂ ನಯನ ನಂದನಿ ಗುರ್ಮಂತರಹೀನಸ್ಯಾಜೋ ಪ್ರಾಣಿ ತಿರ್ಗಂತ ಜನ್ಮ ಪ್ರಷ್ಟಣ ಕೂಕ್ರಹ ಸೂಕ್ರಹ ಗರ್ದಭ ಕಾಕಹ ಸರ್ಪನಹ ತುಲಖಲಹ ಚರಣಾರ್ಬಿಂದ ಭಜನಂ ಹೃದಯಂ ನಾಮ ತಾರಣ ಕೀರ್ತನಂ ಸಾಧ ಸಂಗೀನ ನಾನಕ ನಹ ದೃಷ್ಟಂತ ಜಮ ದೂತನ ನಚ ದುರ್ಲಭಂ ಧನಂ ರೂಪಂ ನಚ ದುರ್ಲಭಂ ಸ್ವರ್ಗ ರಾಜನಹ ನಚ ದುರ್ಲಭಂ ಭೋಜನಂ ಬಿಂಜನಂ ನಚ ದುರ್ಲಭಂ ಸ್ವಾಸ ಅಂಬರಹ ನಚ ದುರ್ಲಭಂ ಸುತ ಮಿತ್ರ ಪ್ರಾತ ಬಾಂಧವ ನಚ ದುರ್ಲಭಂ ಬನತಾ ಬಿಲಾಸಹ ನಚ ದುರ್ಲಭಂ ವಿದ್ಯಾ ಪ್ರಬೀನಂ

ಸ್ಯಾಮಂ ಆಶ್ಚರ್ಯ ರೂಪಂ ರಹಂತ ಜನ್ಮಂ ನೇತ ನೇತ ಕಥಂತ ಬೇದಾ ಊಚ ಮೂಚ ಅಪಾರ್ಗಬಿಂದ ಬಸಂತ ಸಾಧರಿಧ್ಯಂ ಅಚ್ಯುತ ಭಜಂತ ನಾನಕ ಬಡಭಾಗಿ ಹೈ ಉದಯಾನ ಬಸನಂ ಸಂಸಾರಂ ಸನಬಂಧಿ ಸ್ವಾನ ಸ್ಯಾನ ಖರ ಹೈ ಬಿಕಮ ಸ್ಥಾನ ಮನ ಮೋಹ ಮದ್ರಂ ಮಹಾ ಅಸಾಧ ಪಂಚ ತಸ್ಕರ ಹೈ ಹೀತಮೋ ಭಯ ಭರ್ಮ ಭ್ರಮಣಂ ಅಹಂ ಫಾಸ ತೀಕ್ಷಣ ಕಠಿಣ ಹೈ ಪಾವಕ ತೋ ಅಸಾಧ ಘೋರಂ ಅಗಮ ತೀರ ನಹ ಲಂಘ ನಹ ಭಜ ಸಾಧ ಸಂಗ ಗೋಪಾಲ ನಾನಕ ಹರ ಚರಣ ಸರಣ ಉದ್ರಹಣ ಕಿರ್ಪಾ ಕಿರ್ಪಾ ಕ್ರಂತ ಗೋವಿಂದ ಗೋಪಾಲ ಹೈ ಸಗಲ ಅಹಂ ರೋಗ ಖಂಡಣ ಹೈ.

ಆಹಾರ ಕೌಖಟೆಯೋ ಪೌರಾನದ ಗಾಯಿ ಅಷ್ಟಮಾಲ ಕೌಸಕ ಸಂಗಲಾಯಿ ಪುನ ಆಯೋ ಹಿಂಡೋಲ ಪಂಚನಾರ ಸಂಗ ಅಷ್ಟ ಸುತ್ತ.